0: ವಿಶಾರದ ಗುಣದಾಸ ಕಪಗೆ ಗಯೋ ಈ ಗೀತೆ ಪ್ರಿಯಾನಂದ ವಿಜಯ ಸುಂದರ ರಾಜನ್ ಸಂಗೀತವಾದ ಕಲೆ ಸಮವೇನ ಈ ಗೀತೆಯ ವಿಶಾರದ ಗುಣದಾಸ ಕಪಗೆ ಗಾಯನ ಕಲೆ ಸಂಗೀತ ಪನ್ ಮಹಾಚಾರ್ಯ ಸನತ್ ನಾದಸಿರಿ ರಾತ್ರಿ 9:38 ವೇಳಾವ
1: අසන්න සවනේ
2: විඳින්න සදා හදවතින්
1: වෙළඳ සේවය